ಚಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭಾ ನಿರ್ವಿಧಿನಂ ಕುರುಮೆ ದೇವ ಸರ್ವಕಾರ್ಯಶು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪಾರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.

ಅವರು ಐಸಾ ಠುಮಕ್ಕೆ ಮಚ್ಚಲು, ಐಸಾ ಠುಮಕ್ಕೆ ಮಚ್ಚಲು ಕಿ ಆಮಕು ಠುಮಕಾ ಲಗ ಜಾಯ ತೋ ಯೇ ಗೀತ ಬಹುತ ಯಾನಿ ಕಿ ಮಶಹೂರ ಹೇ ದೋಸ್ತೋ ಔರ್ ಹೇ ಹೇ ದಿಲ್ ತೇರಾ ದೀವಾನಾ.

0: ಕಾರಣೋ ಸಂಪದ್ದು ಜ್ಞಾನರೂಪೀ ಚ ಸೂರ್ಪಕರ್ಣ ನಮಾಮ್ಯಹಂ ವಿಷ್ಣುಪ್ರಸಾದ ಪುಷ್ಪಂ ಚಾಯನ ಮೂರ್ತಿಂ ಮುನಿದಂತಕಂ ತದ್ಗಜೇಂದ್ರವಕ್ತ್ರಾಯುಕ್ತಂ ಗಜವಕ್ರಂ ನಮಾಮ್ಯಹಂ ಗುಹಾಸ್ಯಾಗ್ರೌ ಚ ಜಾತೋಯಂಬಾಭಿಮೂರ್ತಹರಲೈ ವಂದೀ ಗುಹಾಗಜಂ ದೇವಂ ಸರ್ವದೇವಾ ಗಣಪೂಜಿತಂ. ಅರ್ಥಾತ್ ಗಾ ಜ್ಞಾನಾರ್ಥವಾಚಕ ಔರ್ ಅಣ ನಿರ್ವಾಣವಾಚಕ ಹೇ. ಇನ್ ದೋನೋ ಗಾ ಔರ್ ಅಣ ಅಕ್ಷರೋ ಕೆ ಜೋ ಈಶ್ವರ ಹೇ ಉನ್ ಗಣೇಶ್ವರ ರೂಪ ಪರಬ್ರಹ್ಮ ಕೋ ಮೈ ನಮಸ್ಕಾರ ಕರ್ತಾ ಹೂ. ಏಕ್ ಶಬ್ದ ಪ್ರಧಾನಾರ್ಥಕ ಔರ್ ದಂತ ಶಬ್ದ ಬಲವಾಚಕ ಹೇ. ಇಸ್ ಪ್ರಕಾರ ಜೋ ಏಕ ದಂತ ಭಗವಾನ್ ಸಬ್ಸೆ ಅಧಿಕ ಬಲ ಪ್ರಧಾನ ಹೇ ಉನ್ನೇ ಮೈ ನಮಸ್ಕಾರ ಕರ್ತಾ ಹೂ. ಹೇ ದೀನಾರ್ಥವಾಚಕ ಔರ್ ಅಂಬ ಶಬ್ದ ಕಾ ಪಾಲಕ ಕಾ ವಾಚಕ ಹೇ. ಇಸ್ ಪ್ರಕಾರ ದೋನೋ ಕಾ ಪರಿಪಾಲನ ಕರ್ನೆ ವಾಲೆ ಹೀರಂಭ ಕೋ ಮೈ ನಮಸ್ಕಾರ ಕರ್ತಾ ಹೂ. ವಿಘ್ನ ಶಬ್ದ ವಿಪತ್ತಿ ವಾಚಕ ಔರ್ ನಯನ ಶಬ್ದ ಖಂಡವಾರ್ಥನಾರ್ಥಕ ಹೇ. ಅಥ ಜೋ ವಿಪತ್ತಿಯೋ ಕೈ ನಾಶಕ ಹೇ ಉನ್ ವಿಘ್ನ ನಾಯಕ ಕೋ ಮೈ ನಮಸ್ಕಾರ ಕರ್ತಾ ಹೂ. ಪ್ರಾಚೀನ ಕಾಲ ಮೇ ಭಗವಾನ್ ವಿಷ್ಣು ದ್ವಾರ ಪ್ರತ್ಯಪ್ತ ನೈವದರ್ಗ ಔರ್ ಪಿತಾ ದ್ವಾರ ಸಮರ್ಪಿತ ವಿವಿಧ ಪ್ರಕಾರ ಕೆ ಮಿಷ್ಟಾನೋ ಕೆ ಸೇವನ್ ಸೆ ಜಿನ್ಕಾ ಉದರ್ ಲಂಬಾ ಹೋ ಗಯಾ ಹೇ ಉನ್ ಲಂಬೋದರ್ ಕೋ ನಮಸ್ಕಾರ ಕರ್ತಾ ಹೂ. ಉದರ್ ಯಾನಿ ಪೇಟ್ ಲಂಬಾ ಹೋ ಗಯಾ ಮತಲಬ್
1: ಪೇಟ್
0: ಮಿಠಾಯಿ ಖಾನೆ ಸೆ ಪೇಟ್ ಬಡ ಗಯಾ. ಜಿನ್ಕೆ ಕಾನ್ ಸೂಪಾ ಹೋತಾ ನಾ ಉಸ್ಕೆ ಸಮಾನ ಹೇ ತಥಾ ಜೋ ವಿಘ್ನೋ ಕೆ ನಿವಾರಣ ಮೇ ಕಾರಣ ಸಮಸ್ತ ಸಂಪದಾಯೋ ಕಾ ದಾತಾ ತಥಾ ಜ್ಞಾನ ಸ್ವರೂಪ ಹೇ ಉನ್ ಸೂರ್ಪಕರ್ಣ ಗಣೇಶ ಜಿ ಕೋ ಮೈ ನಮಸ್ಕಾರ ಕರ್ತಾ ಹೂ. ಜಿನ್ಕೆ ಮಸ್ತಕ್ ಪರ್ ಮುನಿ ಪ್ರದತ್ ಭಗವಾನ್ ವಿಷ್ಣು ಕಾ ನೈವೇದ್ಯ ರೂಪ ಪುಷ್ಪ ವಿದ್ಯಮಾನ ಹೇ ಔರ್ ಜೋ ಗಜೇಂದ್ರ ಕೆ ಮುಖ್ಯ ಸಂಪನ್ನ ಹೇ ಉನ್ ಭಗವಾನ್ ಗಜವಕ್ರ ಕೋ ಮೈ ನಮಸ್ಕಾರ ಕರ್ತಾ ಹೂ. ಗಣೇಶ ಕೆ ಇಸ್ ನಾಮಾಷ್ಟಕ ಸ್ತ್ರೋತ್ ಕಾ ಉಪದೇಶ ಕರ್ನೆ ಕೆ ಪಶ್ಚಾತ್ ಭಗವಾನ್ ಶ್ರೀಹರಿ ನೇ ಪರಶುರಾಮ್ ಸೆ ಕಹಾ ಭೃಗುನಂದನ್ ತುಮನೆ ಗಣೇಶ್ವರ ಕಾ ಏಕ್ ದಾಂತ ತೋಡ್ಕರ್ ಅನುಶ್ಚಿತ ಕಾರ್ಯ ಕಿಯಾ ಹೇ ಇಸ್ಲೇ ತುಮ ಇಸ್ ದೋಷ ಸೆ ತಬ್ ತಕ್ ಮುಕ್ತ ನಹೀ ಹೋ ಸಕ್ತೆ ಜಬ್ ತಕ್ ಜಗತ್ ಜನನಿ ಪಾರ್ವತಿ ಜಿ ಕೋ ಸಂತುಷ್ಟ ನಾ ಕರ್ಲು ಯಾ ಗಿರಿಜಾನಂದಿನಿ ಸರ್ವಶಕ್ತಿ ಸ್ವರೂಪಿಣಿ ಪ್ರಕೃತಿ ಸೆ ಪರೆ ಏಕ್ ನಿರ್ಗುಣ ಹೇ ಇನ್ಹೀ ಕಿ ಶಕ್ತಿ ಸೆ ಗೋಲೋಕನಾಥ್ ಶ್ರೀಕೃಷ್ಣ ಭೀ ಶಕ್ತಿ ಸಂಪನ್ನ ಹುಯೆ ಹೇ ಯಾ ಸಮಸ್ತ ದೇವತಾಂ ಕಿ ಭೀ ಮಾತಾ ಹೇ ಅಥ ಸ್ವಪ್ನ ದ್ವಾರಾ ಉನ್ನೇ ಪ್ರಸನ್ನ ಕರು. ಪರಶುರಾಮ್ ನೇ ಭಗವಾನ್ ಶ್ರೀಹರಿ ಕಿ ಆಜ್ಞಾ ಶಿರೋಧಾರ್ಥ ಮಾನಕರ್ ಉನ್ನೇ ಪ್ರಣಾಮ ಕಿಯಾ. ತದಂತರ ಭಗವಾನ್ ಅಪನೆ ಧಾಮ ಕೋ ಜಾನೆ ಕೆ ಲೀ ಪ್ರಸ್ತುತ ಹೋ ಗೈ ಅಂತರ್ಧಾನ ಹೋ ಗೈ. ಉಸ್ಕೆ ಪಶ್ಚಾತ್ ಪರಶುರಾಮ್ ನೇ ಪವಿತ್ರ ಜಲ ಮೇ ಸ್ನಾನ ಕರ್ ಶುದ್ಧ ವಸ್ತ್ರ ಪಹನೆ ಔರ್ ಫಿರ್ ಜಗನ್ ಮಾತಾ ಪಾರ್ವತಿ ಜಿ ಕಾ ಸ್ತವನ್ ಕರ್ನೆ ಲಗೆ. ಉನ್ನೇ ಮಾತಾ ಪಾರ್ವತಿ ಕೆ ಚರಣೋ ಮೇ ಅಪನಾ ಮಸ್ತಕ್ ರಖ ದಿಯಾ ಔರ್ ನೇತ್ರೋ ಸೆ ಆನಂದ್ರಶ್ರು ಆನಂದಾಶ್ರು ಯಾನಿ ಆನಂದ ಕೆ ಆಸು ಪ್ರಭಾವಿತ ಕರ್ತೆ ಕರುಣಾ ಪ್ರಾರ್ಥನಾ ಕೆ ಅಂತ ಮೇ ಸಹಸಾ ಬೋಲುಠೆ. ರಕ್ಷ ರಕ್ಷ ಜಗನ್ಮಾತಾ ಅಪರಾಧಂ ಕ್ಷಮಸ್ವಮೇ ಶಿಶೂನಾಂ ಪ್ರಾಧೀನ ಕುತೋ ಮಾತಾ ಹಿ ಕುಸ್ಯತಿ. ಹೇ ಜಗತ್ ಜನನಿ ರಕ್ಷಾ ಕೀಜಿ ರಕ್ಷಾ ಕೀಜಿ ಮೇರಾ ಅಪರಾಧ ಕ್ಷಮಾ ಕರ್ ದೀಜಿ. ಮಾತಾ ಶಿಶುವೋ ಸೆ ಜೋ ಅಪರಾಧ ಹೋ ಜಾತಾ ಹೇ ಉಸ್ ಪರ್ ಮಾತಾ ಕಭಿ ಕ್ರೋಧ ನಹೀ ಕರ್ತಿ ಅರ್ಥಾತ್ ನಹೀ ಕರ್ತಿ. ಇಸ್ ಪ್ರಕಾರ ಸ್ತುತಿ ಕರ್ನೆ ಕೆ ಪಶ್ಚಾತ್ ರೇಣುಕಾನಂದನ್ ನೇ ಗಿರಿಜಾನಂದನೇ ಕೆ ಚರಣ ಪಕಡಲಿ ಔರ್ ಬಾಲಕ್ ಕೆ ಸಮಾನ್ ಫೂಟ್ ಫೂಟ್ ಕರ್ ರೋನೆ ಲಗೆ. ಯಾ ದೇಖ ಕರ್ ಮಾತಾ ಪಾರ್ವತಿ ಜಿ ಸೆ ರಹಾ ನಹೀ ಗಯಾ ಉನ್ಕಾ ವಾತ್ಸಲ್ಯ ಭಾವ ಉಮಡೋಡಾ. ವಾತ್ಸಲ್ಯ ಮತಲಬ್ ಬಚ್ಚೋ ಕೆ ಪ್ರತಿ ಜೋ ಭಾವ ಹೋತಾ ಹೇ ಮಾತಾ ಕಾ ಕ್ಷಮಾ ಕರ್ ದೇತಿ ಹೇ ತೋ ವಾತ್ಸಲ್ಯ ಭಾವ ಉಸ್ಕೋ ಕಹತೆ ಹೇ
1: ವಾತ್ಸಲ್ಯ ಭಾವ.
0: ಹಾಂ ವೋ ಬೋಲಿ ಆಪ್ ಮಥುರಾ ಮೇ ಜಾಯೆಂಗೇ ತೋ ವಹಾಂ ವಾತ್ಸಲ್ಯ ಗ್ರಾಮ ಮಿಲೇಗಾ ಆಪ್ಕೋ.
1: ಕ್ಯಾ ಮಿಲೇಗಾ?
0: ವಾತ್ಸಲ್ಯ ಗ್ರಾಮ ಆಶ್ರಮ.
1: ವಾತ್ಸಲ್ಯ ಗ್ರಾಮ ಆಶ್ರಮ ಮಥುರಾ ಮೇ.
0: ಮಥುರಾ ಪ್ರೀತಂಬರ ದೀದಿ ನೇ ಬನಾಯಾ ಹೇ. ವೈ ಬೋಲಿ ವತ್ಸ ತುಮ್ ಚಿರಂಜೀವಿ ಹೋ ತುಮೇ ಅಮೃತ್ವ ಕಿ ಪ್ರಾಪ್ತಿ ಹೋ ತುಮೇ ಶ್ರೀ ಗುರುದೇವ್ ಪರಮಾತ್ಮ ಶಿವ್ ಕಿ ಕೃಪಾ ಸೆ ಸುದೃಢ ಭಕ್ತಿ ಪ್ರಾಪ್ತ ಹೋ ತದಾ ತುಮ್ ಸರ್ವತ್ರ ವಿಜಯಿ ಹೋ ಸರ್ವಾತ್ಮ ಭಗವಾನ್ ಶ್ರೀಹರಿ ತುಮ್ ಪರ ಸದಾ ಪ್ರಸನ್ನ ರಹಿ. ಮಾತಾ ಪಾರ್ವತಿ ಜಿ ಸೆ ಆಶೀರ್ವಾದ ಪ್ರಾಪ್ತ ಹೋನೆ ಪರ ಭೃಗುನಂದನ್ ಪರಶುರಾಮ್ ಜಿ ಕೋ ಬಡಿ ಪ್ರಸನ್ನತಾ ಹುಯಿ. ಉಸಿ ಸಮಯ ಉನ್ನೆ ಸುನಾ ಸಭಿ ದಿಶಾಯೆ ಭಗವನ್ ನಾಮ ಸೆ ವ್ಯಾಪ್ತ ಹೋ ರಹಿ ಹೇ ಸರ್ವತ್ರ ಉನ್ಹೀ ಕೋ ಜಯ ಜಯ ಘೋಷ ಸುನಾಯಿ ದೇ ರಹಾ ಹೇ. ಮಮತಾಮಯಿ ಪಾರ್ವತಿ ಜಿ ಪರಮ ಸಂತುಷ್ಟ ಹೋಕರ್ ಅಂತಾಪುರ ಮೇ ಚಲಿ ಗಯಿ. ಅಬ್ ಪರಶುರಾಮ್ ಜಿ ಭಗವಾನ್ ಏಕದಂತ ಗಣೇಶ್ವರ ಕಾ ವಿವಿಧ ಉಪಚಾರೋ ಸೆ ಪೂಜನ್ ಕಿಯಾ ಔರ್ ಫಿರ್ ಪ್ರತಿಪೂರ್ವಕ ಉನ್ಕಾ ಸ್ತವನ್ ಕರ್ನೆ ಲಗೆ. ಇಸ್ ಪ್ರಕಾರ ಗಣರಾಜ್ ಕಿ ಪ್ರಸನ್ನತಾ ಪ್ರಾಪ್ತ ಕರ್ ಪರಮ ಗುರು ಭಗವಾನ್ ಶಂಕರ್ ಕೋ ನಮಸ್ಕಾರ ಕಿಯಾ ಔರ್ ಉನ್ಸೆ ಆಜ್ಞಾ ಲೇಕರ್ ತಪ್ ಕರ್ನೆ ಕೆ ಲೀ ತಪೋವನ್ ಮೇ ಚಲಿ ಗಯಿ. ತಪೋವನ್ ಕಹಾ
1: ಪತಾ ನಹೀ ರಾಜೇಂದ್ರ ಜಿ ಕಹಾ ಹೇ ಸಾಂದ್ರಾ ಜಿ ಕೋ ಪತಾ ಹೋಗಾ.
0: ಹಾಂ ಜೋ ಗಂಗೋತ್ರಿ ಕೆ ಊಪರ್ गौमुख है, गौमुख से हौर ऊपर 14 किलोमीटर तपोवन है।
1: तपोवन
0: तो वहाँ तपस्या करने के लिए चली गई
2: जंगल में।
0: जंगल में ओम गंग गणपतये नमः श्री राघव कुंज बाबा भैरवनाथ नारायण ज्योत बाबा गंज बहराय की जय हो। तो इस प्रकार से ये आज का जो वृतांत रहा इस प्रकार से रहा। तो अब हर सप्ताह की भांति इस बार भी हमारा जो
1: वो आखिरी गीत की ओर हम
0: आखिरी गीत की ओर हम पहुंच रहे हैं।
1: तो जरूर राजेंद्र जी आखिरी गीत की
0: बोल आपको क्या बोल है आखिरी
1: लागी छूटे ना जो हमारा गीत होता है तो उसी ओर हम सब बढ़ने वाले हैं। और
0: तो क्यों ना हम लागी छूटे ना की ओर बढ़े।